ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದಿಗನದ ತಗದ